0: ಕಿದ್ದ ಬಂದಿವಾನ ಮಿಸ್ ಅದೇ ಮಾತಲ್ಲೇ ವೈ ವೈ ಚಕ್ಕರ ಮಜರದ ಸರ ಅಗುಲು ಸರ ಪಶಿಗರಿಕೆ ಮಿಲಾವೇಶಿ ಮಾಸ್ಟಿ ಕುಬಾಸರದ ದುಯ್ದು ಕೋಂದಲ್ ಮಿಲಾವೇಶಿ ಶಿಗರಿಕೆ ದಿನೇಲ ವಾಸಿ ಮತ್ತು ಉಲಾಬೈ ಸರ ಮಿಲಾವೇಶಿ ಪಶಿಗರಿಕೆ ನ್ಯೂಟ್ರಿಷನ್ ಕಾಸ್ಮೆಡ್ ಎಕ್ಸ್ ಪಾಕಿಸ್ತಾನ್ ತಮಾಮ್ ಪ್ರೊಡಕ್ಟ್ಸ್ ಮಿಲಾವೇಶಿ ಮತ್ತು ಉಲಾಬೈ ಸರ ದಿನೇಲ ತಹೀರ್ ಜನನ ಸೂಸರ ಹೋಂ ಮಿಲಾವೇಶಿ ಹಜಿ ಅಸ್ಸಲಾಮ್ ವಾಲೈಕುಂ ವಾಲೈಕುಂ ಸಲಾಂ 0963511488 ಜಿ ಅಸ್ಸಲಾಮ್ ವಾಲೈಕುಂ
1: ಅಸ್ಸಲಾಮ್ ವಾಲೈಕುಂ
0: ವಾಲೈಕುಂ ಸಲಾಂ ಜಿ ಮಾಶಾಲ್ಲಾ ಮಾಶಾಲ್ಲಾ ಸಿದ ಅಲ್ಲಾ ತಾಲಾ ಲಾಖ ಲಾಖ ಶುಕ್ರ ದಸ ನಂಗೆ ಚಾಲ ದಸ ಶೇವ ಜಿ ಸಲೀಮ್ ಕಟಿ ಹಿಲ್ ಸೇಬ
1: ಕದರ್ಮನ್ ಸಿ ಇಜ್ಜತ್ ಮನ್ ಸಿ ಬಸ್ ಪ್ರೋಗ್ರಾಮ್ ಯಾರ್ ವೋ
0: ಹಾ ಹಾ
1: ಜಲೀಲ್ ಕಾಲಂ ವಾಲ ಸರ ನಾ ಸರ ಯಾದರ ಸರ ನಾ ಸರ ಬಜಾ ಬಜಾ ಕುಮಾರ ಜಮಾ
0: ಹಾ ಬಲ
1: ಸರ ನಾ ಸರ ಜೋರ್ ಪ್ರೋಗ್ರಾಮ್ ಆರಿಯಾ ತಾವಲ್ ರೋ ಜಮಾ ಫಂದ ಮಜೆ ತರಖ ಲೇ ದಾ ತಾ ತುತಿ ತುತಿ ಜಗೆ ದಾ ಸಿ ಕುಮಾರ ದ ತೋ ದೋರ ಫಂದೋರ್ ಕೈ ಶಾಲ ವಾಲ ತಾ
0: ಅಚ್ಚಾ ದಾ ರಿಷ್ಟಾ ದೇ ಆಸೆ ನಮಣ ಗೋ ದರೋ ಗೋ ವ್ಯವ ಜಮ ಸಿಫತ ನರ ಲಕೆ ಆಸೆ ನಶಿ ಜಾನ್ ತಾ ಖೈರ ಶಮನ
1: ಸರ ದಾ ಬೇಟರ್ ಸರ ಓ ಜಗ ವೋ
0: ಹಾ ಹಾ ಖಬರ
1: ಪ್ರೋಗ್ರಾಮ್ ಪ್ರೋಗ್ರಾಮ್
0: ಖುದೇ ಮುಸಲ್ಮಾನ ದರ ವಾಲ ಸಲೀಮ ಕಟಿ ಖೇಲಾ
1: ಬಟ್
0: ಪ್ರೋಗ್ರಾಮ್ ಧೀರೆ ಧೀರೆ ಗಾನೆ ವಹಿಲಿ ಶಿಕೆನಾ ಧೀರೆ ಧೀರೆ ನೋದಾ ದ್ವಿ ಬಜೆ ನರ್ನಿ ಸಬ ಸ್ಟುಡಿಯೋ ತೇರ ಸವ ಬಟಿಲ್ ಕಸಾನ
1: ಪೈದಾಕಮ್ರಾನ್
0: ಬತ್ತಿ ಡಿಲೀಟ್ ಕಮಾ ಸೈದ್ ರಹಮಾನ್ ಚಿಕ್ಕ ಆಸಾಮ್ರ ಬಂದೆ ಗ್ರಾನ್ ನಿಶಾ
1: ರಾಜೀ
0: ಬದಾ ಕಮರಾನ ಪಟ್ಟಿ ಪತ್ತ ಬಲ್ನ ಪಟ್ಟಿದ ಪ್ರೋಗ್ರಾಮ್ ಅವ್ರಿ
1: ಬಲ್ ಒಲಿ ಮಹಮದ್
0: ಬಸ್ ನಮೂನ ಇಲ್ಲಿ ನಂಬರ್ ಇವರ್ಲ ವರ್ಕವ ಹಾ ನಂಬರ್ ನಂಬರ್ ನಂಬರ್ ಇವರ್ಲ ವರ್ಕವ
1: ಪ್ರೋಗ್ರಾಮ್
0: ಬಸ್ ಇದು ಅಸುಕ್ ಬದಲಿ ವೇಲಿ ಸಿಕ್ಕಿನ ಬದಲಿ ಇದು ನಂಬರ್ ಇವರ್ಕವ ಇವರ ಮುಖ್ಯ ಮತ್ತೆ ಯಾಚೆ ನಂಬರ್ ಮೇ ಬುಕ್ ಕಡಿ ದಿಶಾ ಸೋಡಿ ಪೋದರ ತಂಬಲ್ ಮಂಬಲ್ ಅಲಗ ಡಜೈ ಸ್ಪೆಷಲ್ ಪ್ರೋಗ್ರಾಮ್ ಸ್ಪೆಷಲ್ ಪ್ರೋಗ್ರಾಮ್ ಕಮ್ಮಿ ಬದಲಿ ದಗಾಸಿ ಹೋಗಿ ಮೈಕ್ ಬೇಕು ಉದಲ್ತಕ್ಕೆ ದಗಾಸಿ ಬದಲಿ ವಾಯ್ ಮುಸಲ್ಮಾನ
1: ತಮ್ಮ
0: ಜವಾಬ ರೇ ಗುರದ ಪ್ರೋಗ್ರಾಮ್ ಬದಲ ವಲ ಕಸಾನ್ ಮೇ ಮುಂದಿಲಿ ದಿವ ಮತ ಯಾದು ಬಿಲ್ಕುಲ್ ಜಿ ಕಟಿಹೇಲ್ ಸಬ ಖಬರ್ ಕಮರಾನ್ ದರ್ಶಕಿನ ವರ್ದವಲೆ ಟಮಾಟರ್ ಪದ ಗಲೇ ಉಕಿ ರವಾನು ಸಿದ್ದರಹಮಾನ್ ಕಮರಾನ್ ತಮಿಚಿ ಮಪ್ಪರ್ಸ ಮಪ್ಪರ್ಸ ಕಮರಾನ್ ಬದಿ ಇಸ್ತಕ್ ಮುಂದೆ ರಿಕ್ಷಾ ರಿಕ್ಷಿ ಪಂಜೆ ರಚಿಗೆ ಕಿಡಲೆ ಓ ಸಲೀಮ್ ಪನಾಲೆ ಕೆ ಪ್ರತೋ ಟಮಾಟರ್ ಉಡ್ಕೊ ಅರ್ಮಂಡ ಕಡೆ ಯಾವ ಟಮಾಟರ್ ನ ಜುಲೈ ಡಕ್ಕೆ ಕಡೆ
1: ಹಾಗಾಯ್ತಾರೆ
0: سید رحمان شیرا مام شمان تو ٹماٹر پریڑ دے مورے ٹماٹر کا نا ویچے اگو چین مرڑی نو بور اڑی دی مرڑی نو بروا دی دی ماتا وے ماتا سید رحمان وی کہنا وے سلیم کڑ خیل چکم دا کنا وے دا نلے نے چرچ ٹکنا وے لان دینا وے زانے سانڈو کرے جو وعدے وعدے بشو خبر واورا خبر واورا خدا مسلمان خبر واورا چیلچ نارے والے گنے چوا دے واد مرش وا ڈکی میں مات دیجیے موت دو چیتا موت دو کمران ہمارے خرچہ کرا ان شاء اللہ فیصلہ بکی روزانہ پروگرام ترازا شرکت کو ڈیرا مننا تھینک یو سر ٹول رضی ان شاء اللہ پروگرام کے ببر خلے ڈیرا مننا نمیرا نہیں دما تخونا نما یو دن تو خوڑے خوشی بدلی ہے یار نو ان شاء اللہ ان شاء اللہ لازمی ڈیرا مننا خوشحال شی کے درمن سے ڈیرا مننا سلیمہ کٹی ہیرا خوشحال شی تھینک یو خان لائیو شو لائیو پروگرام نوٹینشن کاسمیٹکس پاکستان

ಜನಾಬ್, ನೀವು ಲಿಸಿದ ಮಾದರ್ತಾ ಜುಲೈ ವಜೂರ್ ಅವರೇ, ನಿವಲಿ ಚಿದ ಮಾದರ್ತ ಜುಲೈ ವಜೂರ್ ಅವರೇ ಹೆಸ ಮಾದರ್ ಸರಮೀನ ಪರಾಸ್ತ ವಜೂರ್ ಅವರೇ, ನಿವಲೆ ನಿವಲಿ ಸಿದ ಮಾದರ್ತ ಜುಲೈ ಹಜೂರ್ ಅವರೇ ಹೆಸ ಮಾದರ್ ಸರಮೀನ ಪರಾಸ್ತ ಹಜೂರ್ ಅವರೇ, ಯಮೋರಿನ ತಾ ಮಾತ ಇಂತಿಜಾರ್ ಕವಲ ಏನಷ್ಟು, ಯಮೋರಿ ನುತ ಮಾತ ಇಂತಿಜಾರ್ ಕವಲ ಏನಷ್ಟು, ಸದಾಸಿ ಪಜ್ಜ ಭಯ ಪಸೆ ಸದಾಸಿ ಪಜ್ಜ ನತ್ ಪಸಿ ಜ ಭಯ ಹೊಸೋರ್ ಅವರೇ, ಯಮೋರಿ ನುತ ಮಾತ ಇಂತಿಜಾರ್ ಕವಲ ಏನಷ್ಟು, ಸದಾಸಿ ಪಜ್ಜ ನತ್ ಪಸಿ ಜ ಭಯ ಹೊಸೋರ್ ಅವರೇ, ರೊತ್ಲೇಹು ಬಚ್ಚಿತ್ಲಲಿ ದಾಸಿ ಲಾಡಿಸಿ ಬಸ್ ಲಾಡಿ ಚಿತ್ಲಲಿ ದಾಸಿ ಲಾಡಿಸಿ ಬಸ್ ಲಾಡೆ ಪತಹಮಿ ಅಬಾದ ದುನಿಯಾಗೆ ಹೊಸೋರ್ ಅವರೇ, ಲೇಹು ಬಚ್ಚಿತ್ಲಲಿ ದಾಸಿ ಲಾಡಿಸಿ ಬಸ್ ಲಾಡಿ ಪತಹಮಿ ಅಬಾದ ದುನಿಯಾಗೆ ಹೊಸೋರ್ ಅವರೇ, ಯಮೂರಿ ಮಾ ಬಿಗಾದರ್ ಪಸಿಟು ಲಶ್ಪಾಷಾಡಲಿ, ಯಮೂರಿ ಮಾ ಬಿಗಾದರ್ ಪಸಿಟು ಲಶ್ಪಾಷಾಡಲಿ, ಗವರ ಬದ್ ನಿಸ್ತೂರಿ ಅವು ಸ್ವಗ್ಮ ಹೆದ ಜೋರ ಅವರೇ, ಯಮೂರಿ ಮಾ ಬಿಗಾದರ್ ಪಸಿಟು ಲಶ್ಪಾಷಾಡಲಿ, ಗವಾರ ಬದ್ ನಿಸ್ತೂರಿ ಅವು ಸ್ವಗ್ಮ ಹೆವ ಜೋರ ಅವರೇ, ಅವು ತಸವಿ ಚಿದಂಬರಂ ಹಾಗೆ ಇಕ್ಬಾಲ್ ಬಚ್ಚೆ ಮೆಸ್ಸು ತಸವಿ ಚಿದಂಬರಂ ಹಗ ಇಕ್ಬಾಲ್ ಬಚೆ ಮೆಸ್ಸು ಶು ಮತ ಮಸಲ ದನು ಕರೆ ವಜೋರ ಅವರೇ, ತಸವಿ ಚಿದಂಬರಂ ಹಗ ಇಕ್ಬಾಲ್ ಬಚೆ ಮೆಸ್ಸು ಶು ಮತ ಮಸಲ ದನು ಕರೆ ವಜೋರ ಅವರೇ, ಓ ಮಣಿ ಸರಿಗೆ ಪವಿಸಾಲ ಕಮಕ ವಯಸ್ಸು, ಮಣಿ ಸರಿಗೆ ಪವಿಸಾಲ ಕಮ ಕವಯಸ್ಸು, ಮೈ ತಸವೀರ್ ದಿಜಾನ್ ಸರ ಸಂಬಾಲ್ ಕಮ ಕವಯಸ್ಸು, ಮಣಿ ಸರಿಗೆ ಪವಿಸಾಲ ಕಮ ಕವಯಸ್ಸು, ಮೈ ತಸವೀರ್ ದಿಜಾನ್ ಸರ ಸಂಬಾಲ್ ಕಮ ಕವಯಸ್ಸು, ಅವು ಜಮಂಗ್ ಕೂರ್ಪ ಕಚ್ಚ ತಾಕಿಸ್ತಾ ಜಡ ಹತುನ, ಜಮಂಗ್ ಕೂರ್ಪ ಕಚ್ಚ ತಾಕಿಸ್ತಾ ಜಡ ಹತುನ, ಏ ದಿ ಜಮಾನೆ.

ಭವಿಷ್ಯ ಬೈಜಾನ ದೇಖ ಮೆಟ್ರೆ ವಲ ವಲದೆ ವಲತದೆ ತೋ ಅವರ ಕಿಸ್ಮತ್ ಅಲಿ ಬೈ ತಿಮರ ಪೈಸೆ ವೇರಿದಿಸಿ ಪೈಸೆ ಮೈಸೆ ಇನ್ನಿಷ್ಟು ಬಸ್ ಮೇಜ್ ಮೋ ಸಾಸಿ ಗೆಟ್ಟಲಾಯ್ತು.